ಸಾಧನ ಸುಧಾನತ ಮನುಷ್ಯಮತ್ಪ್ರಸಾದೇನ ಭವಿಷ್ಯತಿ ನ ಸಂಶಯ ಮಂತ್ರಾರ್ಥಾ ಶಫಾ ಸಂತು ಪೂರ್ಣಾ ಶಾಂತ ಮುನ್ವತಃ ತತ್ ಗುಣಾಂ